0: ಕೊಡ್ತೇನೆ ನಾನು ಹೊಸ ಕುರ್ಬಾನಿ. ಬ್ರಿಜ್ ಸಿಪತ್ ಪಥ ನಾರವಲಿಗೆ ಮಣ ಸೂಯಿನು
1: ಅವನ ಜಡಿಗಿನೋ ಚಿತ್ತದ ಬಲ್ ಶ್ವೇಸೋ ಯವಾಜೇ ಔ ಪಾತಿಶು
0: ಸ್ಪಂದಿಯಾರ ಶುಕ್ರ ಉಬಾಸಚಿ ಅವಾಜೆ ಪಾತಿಶ್ವಿ.

ಚಿನ್ನದಾಸಿನ ವೇಲಿ ಜಕನ ಉದಶ ಮಾ ವೇಲಿ ಸಿಂಗ ಸಿಂಗ ಸಿಂಗ ಉದಶಂ ಮಾ ವೇಲ್ ನರಾಜಿ ಖೂಬುನಾ ವೇಲಿ ಸದರ್ಬಾನಿ ಶಿವಿ ಮಾ ವೇಲ್.